0: ಬೈಕರ್ ಚವಾಗೆ ಅವು ಅಯಾನಕ್ಲಪ್ಪ ಗೋಡ ವ್ಯಾಪಾರ ಬೇಡ ಲಕ್ಕನ ಯಾಕೆ ನನಗೆ ಸೋಚೋಂತಿಸ್ ಬಾತು ಅವರು ನೋಕೆ ಜಾತ್ರ ನದಿ ಓ ದಗೆ ಚಿಕಂ ಬೋಲರಾಂತಿ ನಗಸ ಬೋಲನ್ ಚಿಕಂ ದಿ ಜನಾ ಬಗೆ ಪೇಶ್ ಕಡದೆ ಓ ದಗೆ ಬದೌಲ ಜನಾ ಬ ಅಯಾನ್ ಕ್ಲಬ್ ಚಿದಿ ಜನಾ ಬಗೆ ಶಿಕಸ್ತ ಹೊಡಲದಿ ಓ ನೀವಿಶನ್ ಸ್ಟ್ರೈಕರ್ ಬೇಕು ಜನಾ ಬಗೆ ವಿನರ್ ರಾಗಲದಿ ಟೈಟಲ್ ಚಿಕಂ ದಿ ದ ಪಗೋಡ ಕ್ರಿಕೆಟ್ ಲೀಗ್ ಸೀಸನ್ 3 ಅಗೆ ಅಕ್ಪಲ್ ಪ ನುಮ್ ಕಡದೆ ಸೋ ಜನಾ ದಗ ಅಪ್ಡೇಟ್ ಮಾಸರ ಮೌಜೂದ ಅದಿ ಸರ ಸರ ಚಪ್ರವಾಂಗ್ ಕ್ರಿಕೆಟ್ ಲೀಗ್ ಅಗಹುಮ ಬೇಕುಲ್ ಶುರೋ ದಿ ಓ ದದಿ ಚಿಕಂ ಫರ್ದರ್ ಇನ್ಫಾರ್ಮೇಶನ್ ವಿ ಅಬ ದಸ ರಜೂಮ ರಾಕುಮ ದಗ ಟೂರ್ನಮೆಂಟ್ ಹುಮ ಅಗಾ ಅಪ್ರಕ್ತ ದಂ ತರಫ ತರವಾ ದಿ ಖುದೇ ಸರ ಸರ ಯೋ ಪಗೋಡ ಕೆ ಯೋ ಬಲ್ ಲೀಗ್ ಚಿ ದಗ ಮ ಶುರೋ ಶಿವಿ ದಿ ಐ ಥಿಂಕ್ ಚೆ ಅಬುಸರ್ ಕ್ರಿಕೆಟ್ ಲೀಗ್ ಐ ಥಿಂಕ್ ಇಸ್ ಅ ಗಲತ್ ನೇಮ್ ಆ ಮೇಲೆ ಕೆ ಲಲ್ ದಾಸಿ ಚಿ ಯಾರ ದ ಡೈಮಂಡ್ ಕ್ರಿಕೆಟ್ ಲೀಗ್ ದಿ ಬಾದ ದಗ ನೇಮ್ ಚುಕುಮ ದಗ ಚೇಂಜ್ ಕಡಲೆ ಶಿವಿ ದಿ ಆಯಾ ಅಬುಸರ್ ಕ್ರಿಕೆಟ್ ಲೀಗ್ ಅಗ ಬನು ಮಂದೆ ಖದೋಲೆ ಶಿವಿ ದಿ ನೋ ದಗಿ ದ ಪಾರ ಮ್ಯಾಚಸ್ ಚಿಕುಮ್ ದಿ ಜನಾ ಬೇಕು ಅಗ ಶುರು ಶಿವಿ ದಿ ಇಮುನ ಹಮ ಪಾಕಿ ಕೆ ಪಾರ್ಟಿಸಿಪೇಷನ್ ಕೆ ದಿ ಕಮ ಚಿ ಸೋಮರಾ ಸೀನಿಯರ್ ಪ್ಲೇಯರ್ಸ್ ದಿ ವರ್ಸರ ವರ್ಸರ ಕಮ ಚಿ ಸಮಗ ಜೂನಿಯರ್ ಪ್ಲೇಯರ್ ದಿ ನು ಅಗ ಬಕಿ ಪಾರ್ಟಿಸಿಪೇಷನ್ ಬಿಲ್ಕುಲ್ ಶುರು ಕಡೆ ದಿ ದಗ ಲೀಗ್ ಚಿಕುಮ್ ದಿ ಜನಾ ಪದಕ ಕೆ ಐ ಥಿಂಕ್ ಚಿ ಜಸ್ಟ್ ಪಗೋಡ ಪ್ಲೇಯರ್ ಚಿಕುಮ್ ದಿ ಪಗೋಡ ಚಿಕುಮ್ ಪೀಪಲ್ಸ್ ದಿ ಅಗ ಬಕಿ ಪಾರ್ಟಿಸಿಪೇಷನ್ ಕೆ ವಿ ಬಟ್ ಆ ಕಮ ಚಿ ದನೂರು ಇಲಾಕೋ ಪ್ಲೇಯರ್ಸ್ ದಿ ಗಗದ ಚಿ ಪ್ರೋಗ್ರಾಮ್ ಸರ ತಾಲೂಕು ಲರುನ್ ಕಿ ದಿ ಗಗದ ತಮೈ ಸರ ತಾಲೂಕು ಲರುನ್ ಕಿ ದಿ ಐ ಥಿಂಕ್ ಅಗ ಪದಗ ಅಯಾನ್ ಕ್ರಿಕೆಟ್ ಲೀಗ್ ಕಿ ನಿಷ್ಟದಿ ಜ್ಮಾ ಪಗ ಅಬುಸರ್ ಕ್ರಿಕೆಟ್ ಲೀಗ್ ಕೆ ಇನ್ಫ್ಯಾಕ್ಟ್ ಅಬುಸರ್ ಕ್ರಿಕೆಟ್ ಲೀಗ್ ಕಿ ಚಿಕಮ್ ದಿ ಜನಾಬ್ ಜಮಾ ಪ ಖ್ಯಾಲ್ ಸರ ದಗ ಪ್ಲೇಯರ್ ಅಗ ಪಕ್ಕೆ ನಿಶ್ಚಿತ ದೇ ಬಟ್ ಕನ್ಫರ್ಮ್ ಬಕಮ ಸಬಾನಿ ಪ್ರವಾಂಗ ವೇದಸ್ತ ಸರ ದದಿ ಅಪ್ಡೇಟ್ ಚಿಕಮ್ ದಗ ಶಾಮಿ ಕೋ ಫಿಲ್ ಮಾಸ್ ಗಿಚ ಕಮ ಅಪ್ಡೇಟ್ಸ್ ಮೌಜೂದ್ ದಿ ಜಮಾ ಚಿಕಮ್ ಎಕ್ಸೆಸ್ ದಿ ಲಗೆ ಮುತಾಬಿಕ ದಗ ಅಪ್ಡೇಟ್ಸ್ ಮಾ ಸರ ಮೌಜೂದ್ ದಿ ಜನಾಬ್ ಅಬುಸರ್ ಕ್ರಿಕೆಟ್ ಲೀಗ್ ಲಗೆ ಆಗಾಜ್ ಬಿಲ್ಕುಲ್ ಶಿವಿ ದೇ ನೋ ಚಬಾ ಲಗೆ ಜಸ್ಟ್ ಟಾಕ್ ಆ ಸರ ದ ಪಗೂಡೆ ಚಿಕಮ್ ಪ್ಲೇಯರ್ಸ್ ದಿ ದ ಪಗೂಡೆ ಚಿಕಮ್ ಅವಾಮ್ ದೇ ಆಗೆ ದಗ ಮೆಚ ನೇ ಎಂಜಾಯ್ ಕೈ ಹುಮಾ ಉದಗ ನಂಗೆ ದಗ ಪ್ಲೇಯರ್ಸ್ ಬಗ್ಗೆ ಲೋ ಬೇ ದೇ ಶಿ ನೋ ಸೋ ಜನಾಬ್ ಕ್ರಿಕೆಟ್ ಚದೆ ಆಗಾಜ್ ಇಸ್ ಫಾಸ್ಟ್ ಶಿವಿ ದೇ ಬಹಾರ್ ದೇ ಚಿಕಮ್ ದಿ ಆಗಾಜ್ ಜಮುಂಗಾ ಕಮ್ ಜವಾನ ನೌಜವಾನ ಅಂದಿ ನೋ ಗೈ ಬಿಲ್ಕುಲ್ ಜನಾಬ್ ಪರ್ಫಾರ್ಮೆನ್ಸ್ ಆಗ ಪೇಶ್ ಕವಿ ಅವ್ದಾಗ ಚಂದಿ ದ ಗಲಿಗಿಸ್ ಕವಲ್ ಮಕ್ಸದ ಉಮ್ದಾಗ ಅದಿ ಇನ್ಸಾನ್ ಇನ್ಸಾನ್ ಜಿಸ್ಮಾನಿ ತೋ ಗಮಂದಿ ಚಾ ಕೋ ಚೋ ಬಂದಿ ಗನ ಚೋ ಸ್ಟಡೀರ್ ಜಾತ್ ವಿ ಜನಾಬ್ ಅಜ ಗಲಿ ಕಲ್ ದಾಸು ಖೇಲ್ ಕವೈ ನೋ ಖೇಲ್ ಹೋ ಡೆಫಿನೆಟ್ಲಿ ಜನಾಬ್ ಆಗ ಇನ್ಸಾನ್ ಆಗ ಸರ ಚಾ ಕೋ ಚೋ ಬಂದಿ ಗನ ಜಿಸ್ಮಾನಿ ತೋ ಗಮಂದಿ ಉದಾಗ ರಂಗೆ ಮೆಂಟಲ್ ಲೆವೆಲ್ ಚ ಗಮಂದಿ ಜನಾಬ್ ಅವಸ್ ರೋಮ ಡೀರ್ ಜಾತ್ ಫಾಸ್ಟ್ ಕೈಗಿ ಜಿಕ ದಾಸು ರೇ ಸೂನ್ ಆಸ್ ಪಾಸಿಬಲ್ ಚ ಗಮಂದಿ ಆಗ ಡಿಸಿಜನ್ ಆಗ ಸರ ರಾಜಿ ನೋ ದದಿ ದ ವಜಿನ ಆಗ ಖೇಲ್ ಕೆ ಜಾನ್ ಇನ್ವಾಲ್ವ್ ಕೌಲ್ ದಾಗ ಖೇಲ್ ಕೆ ಪಾರ್ಟಿಸಿಪೇಷನ್ ಗವಲ್ ದಟ್ ಇಸ್ ಜಾತ್ ಜರೂರಿ ವಿ ಸೋ ಜನಾಬ್ ದಗ ಚಂದರಿ ಗುನ ಚ ಕಮ್ ಸಕಿ ಕೇ ಗಿನ ದ ಪ್ರಮೋಟ್ ಕೋಡ್ ಪಕಾರ್ ದಿ ಜಿಗ ವೇ ಲಿಕಿ ಗಿ ದ ಚಾಚಿ ಮೇದಾಲು ನ ಆಬಾದ್ ವಿ ನು ದಗ ಹಸ್ಪತಾಲು ನ ವಿರಾನ್ ವಿ ಸೋ ಜನಾಬ್ ನೋ ಕೇ ಸರ ಸರ ಪತಾಲಿ ಮಂದಿ ಮ ಫೋಕಸ್ ಕೋಲ್ ಪಕಾರ್ ದಿ ಬೈ ದ ವೇ ಜನಾಬ್ ಅಸಲ ಅಪ್ಡೇಟ್ ದರ್ ಗೌ ಆಸ್ಟ್ರೇಲಿಯಾ ಉದಗ ಲಗಿನ ಪಾಕಿಸ್ತಾನ ತರ್ಮಿನ್ ಜಾ ಉಡುಂ ಬನಿ ಓಡಿಯಾ ಮ್ಯಾಚ್ ಬಿಲ್ಕುಲ್ ಪರ ಆಲ್ ಪೆಂಡಿ ಕ್ರಿಕೆಟ್ ಸ್ಟೇಡಿಯಂ ಕ ಶುರು ಶಿವೆ ರೇ ಆಸ್ಟ್ರೇಲಿಯಾ ದ ಮಹಾ ಪಿನ್ ಜಿಲ್ಲೆ ಸನ್ ಸುನದಿ ಯೋ ಕೇ ಲಡಿ ಚಿದಿ ಜನಾಬ್ ಆಗ ಹೋ ಮನೆ ದ ಉಡ್ ಶಿವೆ ಮೇ ತು ಶಾರ್ಟ್ ಪ ಡಬಲ್ ಫಿಗರ್ ಕೆ ದಾಖಲ ಶಿ ಜನಾಬ್ ಲಸುರನ್ ಜುನು ಸರ ಔದಗರ ಗೆ ಹರಿಸ್ ರೋ ವಖಪ ದಿಮ ಔರ್ ಚಿದಿ ಜನಾಬ್ ಆಗ ಶುರು ಕೊಡ ದಾ ಮಹಾಲ ಹರಿಸ್ ರೋ ಚಿದಿ ಜನಾಬ್ ಆಗ ಲಸುರನ್ ಜುನ ಕನ್ಸಿಡರ್ ಕಡಿ ದಿ ಔ ಯೋ ವಿಕೆಟ್ ತರ ಸಪುರೆ ನೆ ದಾಗಸ್ತೆ ದಿನ ಮಖ ಕೆ ಶಾಹಿನ್ ಶಾಬ್ರಿದಿ ಜನಾಬ್ ಅಹುಮ ಅಹೋ ಜಿ ಬೋಲಿಂಗ್ ಅಖಪಲ ಕಡಿ ದಿ ಎನಿವೇ ಜನಾಬ್ ಸಸು ಕ್ವಾಲಿಟಿ ಸತ್ರ ರವಾನೆ ಸಿಫರ್ 309711888999 ಗುರು ಅಮುಸ್ರ ಗಾಲ್ ಕೌನ್ ಕೆ ಸುಗದಿ ಉದ ಕಮ್ ಜನಾದಿ ಅಸ್ಸಲಾಮು ಅಲೈಕುಂ ಜಿ ಅಸ್ಸಲಾಮು ಅಲೈಕುಂ ಜಿ
1: ಹಲೋ
0: ಅಸ್ಸಲಾಮು ಅಲೈಕುಂ ಜಿ ಹಲೋ ಅಸ್ಸಲಾಮು ಅಲೈಕುಂ ವಾಲೇಕುಂ ಅಸ್ಸಲಾಮ್ ದದಿ ಖ್ಯಾಲ್ ಬಲ್ ಅಖ್ವಾದಿ ಸಾಸು ಖ್ಯಾಲ್ ಬಲ್ ತರಫ್ ತವಿ ನು ಡೆಫಿನೆಟ್ಲಿ ಜನಾಬ್ ನೋ ಆಹೋ ನುಖ್ತಾ ಸುಪೇಗೆ ಕನ ಮಣಾ